ಚಿಂತನೆ ಸಾಧು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ನೀ ಚಿಂತನೆ ಚಾಲು ನೀ ನಾಮ ಮೇಲು ನೀ ಚಿಂತನೆ

ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ರಾಮ ಚಿಂತನೆ ಚಾಲು ರಾಮ ನಾಮ ಮೇಲು ನೀ ಚಿಂತನೆ ಚಾಲು ನೀ ನಾಮ ಮೇಲು ನೀ ಚಿಂತನೆ ಚಾಲು ನೀ ನಾಮ ಮೇಲು ನೀ ಚಿಂತನೆ

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಚಕನತ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಚಕನತ್ತನ ಕೇಳೋ ಹರ ಶಿವ